0: ಅಂತಾನೆ ಗೌರ್ಮಕ ಪಾಯಾ ತಿಸ್ಕೋಸವರ್ ನಾಯಿ ದಿಸ್ತಾಯ
1: ನಾಮ ತನ್ ನಮೋ ರೂಪ ರಂಗ ನಮೋ ಸುಖ ನಾಮ ಕಾ ಸಂಗ
0: ನಾಮ ರಸ ಜೋ ಜಾ ತೃಪ್ತಾನೇ ಮನ ತನ್ ನಾಮೇ ನಾಮ ಸಮಾನೇ
1: ಉಡತ ಬೈಠ ಸೋವತ ನಾಮ ಕೋ ನಾನಕ ಜನ ಕೇ ಸದ ಕಾಮ
0: ಬೋಲೋ ಜಸ ಜೀ ಬಾ ದಿನ ರಾತ ಪ್ರಭ ಅಪನೇ ಜನ ಕೀ ನಿದಾತ
1: ಕರೇ ಭಗತಾ ತಮ ಕೈ ಚಾಯೇ ಪ್ರಭ ಅಪನೇ ಚೋರೇ ಅಸಮಾಯೇ
0: ಯೋ ಹೋಯಾ ಹೋ ಬಸೋ ಜಾನೇ ಪ್ರಭ ಅಪನೇ ಕಾ ಹುಕಮ ಪಛಾನೇ
1: ಜಸ್ಕೀ ಮಹಿಮಾ ಕೌನ್ ಬಕಾನೋ ತುಸ್ಕಾ ಗೋ ಏಕ ನ ಜಾನೋ
0: ಆಠ ಪೈರ ಪ್ರಭ ಸೇ ಜುರೇ ಕೋ ನಾನಕ ಸೇ ಜನ ಪೂರೇ
1: ಮನ ಮೇರೇ ತನ ಕೀ ಓಟಲೇ ಮನ ತನ ಅಪನಾ ತನ ಜನ ದೇ
0: ಜನ ಅಪನಾ ಪ್ರಭು ಸಾ ಪಛಾತಾ ಸೋ ಜನ ಸರ್ವ ಥೋ